ಮಲಸನಿ ಸರಸನಿ ಕವಿ ಕಾರ ಹಸನ ಮತ್ತು ಶ್ರೀ ಮಲ ಪುರುಗ ನಗೋ ಸುನಿ ಕುಂಬಯ ಪುರುಗ ಸುನಿ ದೇವ